ಮಂಗೆ ಮರು ತಿಂಗ್ಲಗ ಮಕು ಲೌಥೋಕ್ಲಕ್ಪದು ಸಿತಾಮಿಶ್ರೀಗ ಚಾಬಸು ಫೈ ಥೊಯ್ದಿಂಗ್ ಅಮುಬ ಚಾರಗ ಇಸಿಂಗ ಅಸಾಬ ಥಕ್ಪಿಗದವನೆ ಮಥಕ್ತ ಪಂಜಗ್ರಿಬಸಿಂಗ ಅಸಿ ನತ್ತಬ ಅತೋಪ ಕಾಣಬ ಖರದಿ ಸೆಂಕ್ರುಕ್ ಮಹಿಗ ಖೊಯಿಗ ಥಕ್ಪ ಕಾನೈ ಹೈಕ್ರು ಮಹಿ ಚಿನಿ ಅಂಗೌಬಗ ಥಕ್ಪಸು ಅದುಮಕ್ ಕಾನೈ ಅತೋಪ ಖರದಿ ಖೊಂಗ್ರುಮ್ ಅಖಾಬ ಚಿನಿ ಖೊಹಿಗ ಸಿಜಿನಬದ ಕಾನಬ ಸೊಯ್ದನ ಫಂಗನಿ ನೋಮಾಂಖ ಮಹಿ ಖೊಹಿ ರಸ್ ಸಿಂಧೂರ್ಗ ಥಕ್ಕನಿ ಲಾಂಗ್ಚೈ ಪಾಂಬಿ ಅದು ಸೋರ್ ಹೊಂದನ ಹೆಕ್ಪ ಮನಾ ತರೆತ್ ನಖ ಅತೆಕ್ಪಗ ಥೋಂಗ್ದುನ ಚಾಬಸು ಕಾನೈ ಕೆಗೆ ಅಂಗಾಂಬ ಮನಾ ಫುಟ್ಲಗ ಹಿಗಾಯೈಬಸು ಅದುಮಕ್ ಕಾನಗನಿ ನೋಂಗ್ಲೈಸಂಗ್ ಮನಾ ಫುಟ್ಲಗ ಖೊಯಿಗ ಥಕ್ಪ

ಆಕಾಶವಾಣಿ ಇಂಫಾಲ್ ಗೆ ಮೆಗಾಹರ್ಸ್ ಚಾಮಗಹಂ ದಸಿ ಮಹಾದಸಂ ದುಕ್ಚರಿವ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಅದಮ್ನ ಥೋರಂ ತಾಬಿರಿವಸಿ ಹೌಜಿ ಪೊಂಪಮ ಸಿದ ನಸಿ ಎಸಿ ನೋಮಾಯ್ಜಂಗ್ ನುಮಿದ್ ಒಯ್ಬನ ಬುಜರತ್ಲಿ ಹೆಲೋ ಲದೇಸ್ ಕೊಯ್ಗೆ ಥೋರಂ ಸಿದ ಸರುಗ್ ಯಾಪಿರಕ್ನಬ ಲಮ್ದಮ ಸಿಗಿ ನುಪಿ ಒಯ್ಬಿ ಸಿಂಗಿ ಮಫಮ್ದ ಕೊಯ್ಗೆ ಟೆಲಿಫೋನ್ ನಂಬರ್ ನಿಕ್ಸಿಂಗ್ ಜರಿಯ ಕೊಯ್ಗೆ ಟೆಲಿಫೋನ್ ನಂಬರ್ ಡಿ 879-00-3293 ಮಹುಸಾಗುಮ್ ಅದುಮಕ್ ಥಮ್ಜಬ ನಂಬರ್ ಅದುದಿ ನಂಬರ್ ಅಸಿ ಮುಕ್ತಂಗ ಹನ ನಿಂಗ್ಸಿಂಜಗೆ 879-00-3293 ನಂಬರ್ ಅಸಿದ ಡಾಲ್ ತೋಬಿರತ್ತುನ ಇರಮ್ದಮಸಿಗೆ ನುಪಿ ಒಯ್ಬಿಸಿಂಗ್ನ ಕರಿ ಕರಿ ಇರಮ್ದಮಸಿ ಚೌಕತ್ಪದ ಕರಿ ಕರಿ ಥೌದಾಂಗ್ಸಿಂಗ್ ಲೋಮಿನಬ ಯಾಬಗೆ ಹೈಬದು ಮ್ಯಾಮ್ ಪುನ್ನ ಖಂಗಿನಸಿ ಕೊಯ್ಗಿ ಥೌರಮಸಿಬು ಮಪುಂ ಫಾಹನ್ಬಿನಬ ಇರಮ್ದಮಸಿಗೆ ನುಪಿ ಒಯ್ಬಿಸಿಂಗ್ ಮಫಮ್ದ ನೋಲುಕ್ನ ನಿಂಗ್ಸಿಂಜರಿ

0: ಹಲೋ
1: ಹಲೋ,
0: ಗುಡ್ ಈವ್ನಿಂಗ್ ಮಣಿಪುರ ತರಾನ್ ಹೋಗ್ಸರಿ ಕನಾವೈ ಬಿರಬನು
1: ಸರ್. ಐ ಕುಂಭಮ್ಮ ಕಾದಗಿ ನೌರೇಮ್ ಲಾಜೋನಿ ಸರ್.
0: ರಾಜು ನುಂಗೈ ವಿರಿ ಬ್ರೋ
1: ಸರ್. ನುಂಗೈ ಜರಿ ಇಕ್ಷೆ ಲೌ ಸಿಂಜು ಕನ್ನ ಸೂಬ ಮತಮ್ನಿ
0: ಹೋಯ್
1: ಅದನ ಲೌ ಸೂರೋ ಕಾರಾ ಕಾ ಗಾ ಕೋಥಾರೆ ಸರ್. ಹೋಯ್ ಪ್ರೋಗ್ರಾಮ್ ಜಿ ನುಂಗೈ ಜೇ ಹೈ ತಾರೆ ಸರ್.
0: ಹೋಯ್ ಗಸೈದಗಿ ಕೋಲ್ ತೋರ್ ಕೋಸೆ ನುಪಿ ಗಾಕ್ ತನೇಬಾ ರಾಜು ನ ನುಪಾ ಇಂಗೈ ಮೈ ಜಿ ಗಾಕ್ ಪಿ ರೆ ಹೈ ಬತಾಯೆ ಇಸೈ ಮಗತಂ
1: ಹೋಯ್
0: ꯌꯥꯝ ꯅꯨꯡꯉꯥꯏꯖꯩ. ꯑꯗꯣ ꯏꯁꯩ ꯍꯥꯟꯅ ꯈꯟꯕꯤꯔꯣ, ꯇꯠꯈ꯭ꯔꯗꯤ ꯑꯃꯨꯛ ꯅꯨꯡꯉꯥꯏꯇꯦꯀꯣ.